0: ಶ್ರೀಮಂತ ಬ್ರಹ್ಮಾನಂದ ಸ್ವಾಮಿ ಮಹಾರಾಜ ಅಂತ ಜಯ ಜಯಕಾರಸು. ಲೋಕಹೋ ಹಿ ಧರ್ಮ ಸಭಾ ನ್ಯಾಯದಾನ ಸಖಿ ಜಮಲಿ ಆಯ್ತು. ಧರ್ಮ ಮಾತಂಡಾಡಿ ಧರ್ಮ ಪ್ರೇಮಿ ಮಂಡಳಿ ನೋಕು ರಾಬಿಯ ಗುಲಾಮ್ ಯಾ ಸಭೆ ಪುಣೆ ಗುನೆಗಾರ ಮುದಿಯಾಯ್ ಶಿವರಾತ ಅಸ್ತಿತ್ವದ ಆಕಾರ ಮಂಜೇ ಸ್ತ್ರೀ ಧರ್ಮ ಪುಡೌದಾಯ್ ಗೋರ್ ಗರೀಬ್ ಅಜ್ಞಾನಿ ಜನತೆಯ ಚಮತ್ಕಾರ ದಾಖೌಂತಿ ಭುಲೌತೆ ಜಾತ್ ಪಾತ್ ಧರ್ಮ ಮಾನಿತ್ ನಾಹಿ ತ್ಯಾಮುಳೆ ಸರ್ವತ್ರ ಭ್ರಷ್ಟಾಚಾರ ಮಾತು ಲಾಗಲಾಹೆ. ತಿನಿ ಮಹಾರಾಜ ವಿಠ್ಠಲರಾಜ ಯಾಂಚಿ ಆಜ್ಞೆ ಅಮಾನ್ಯ ಕರೂನ್ ಅಪಮಾನ್ ಕೇಲಾಹೆ. ತ್ಯಾಮುಳೆ ರಾಜಸತ್ತಾ ಆಣಿ ಧರ್ಮಸತ್ತಾ ತಿನ ದೋಷಿ ಠರವೂನ್ ಮೃತ್ಯುದಂಡಾಚಿ ಶಿಕ್ಷಾ ಪ್ರಭಾವಿತ ಆಹೆ. ಮಾತ್ರ ತಿನೆ ಆಪಲಾ ಗುಣ ಕಬೂಲ್ ಕರಾವಾ ಅಶಿ ಧರ್ಮ ಪ್ರೂ ತಿನ ಆಜ್ಞಾ ಕರಿತ ಆಹೆ. ರಾಜ್ಯ ತು ಈಶ್ವರ ಮಾನಿತ್ ನಾಹಿ ಸೇ ಖರಾ ಹೆ ಕಾ?
1: मी स्वतःच ईश्वर आहे असं मी म्हणते. वेदांत धर्मात त्याला अहम ब्रह्मास्मी असं म्हणतात. मी अनल हक्क असं म्हणते. थोर ऋषी मुनी खुदा हेच म्हणतात.
0: तू धर्माविरुद्ध आचरण करते ते खरं आहे.
1: मी फक्त धर्माधर्मात जाती जातीत भेद करू नका असं सांगते. कारण भेद करणं हे सैतानाचं काम आहे, ईश्वराचं नाही.
0: तुला दिलेल्या मृत्यूदंडाबद्दल तुला काही सांगायचंय? गुलामाला इच्छा विचारायची नसते, पण तू विद्वान दिसतेस म्हणून केवळ हा प्रश्न विचार.